0: ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ ಯಾ ಚತುರ ಬೋಲ
1: ಈಗ ಪೇ ಕೈಸೆ ರಹತಿ ಜಬ್ ರೆಕಾರ್ಡಿಂಗ್ ಮೇ ಮೌಜೂದ್ ಹೂಂ ಮನ್ನಾ ಡೇ ಕಿಶೋರ್ ಕುಮಾರ್ ಔರ್ ಮಹಮೂದ್ ತೋ ಭೈ ಕಿಸ್ಸಾ ಯೇ ಹೈ ಕಿ ಇಸ್ ಗಾನೆ ಕಿ ಶಕ್ಲ ಐಸಿ ನಹಿ ಥಿ ಪಹಲೆ ಜೋ ಗೀತ ಲಿಖಾ ಗಯಾ ಥಾ ಜೋ ಸಂಗೀತ ರಚನಾ ಕಿ ಗಯಿ ಥಿ ರೆಕಾರ್ಡಿಂಗ್ ಕೆ ವಕ್ತ ಬದಲ್ ಲಿ ಗಯಿ ಥಿ ದರಸಲ್ ಉನ್ ದಿನೋ ರೆಕಾರ್ಡಿಂಗ್ ಕೆ ದೌರಾನ್ ಸಾರೇ ಸಾಜಿಂದೆ ಗಾಯಕ್ ಮೌಜೂದ್ ಹುವಾ ಕರ್ತೆ ಥೆ ಮಹಮೂದ್ ಸಾಹಬ್ ಜೋ ಇಸ್ ಫಿಲ್ಮ್ ಕೆ ನಿರ್ಮಾತಾ ಥೆ ಔರ್ ರಾಹುಲ್ ದೇವ್ ಬರ್ಮನ್ ಸಾಹಬ್ ಜೋ ಕಿ ಸಂಗೀತಕಾರ್ ಥೆ ಮಹಮೂದ್ ಸಾಹಬ್ ನೆ ಆರ್ ಡಿ ಬರ್ಮನ್ ಕೋ ಪೂರಿ ಆಜಾದಿ ದೇ ರಖಿ ಥಿ ಉಸ್ ಪರ್ ಕಿಶೋರ್ ಕುಮಾರ್ ಸಾಹಬ್ ಗಜಬ್ ಕೆ ಫನ್ಕಾರ್ ಖುದ್ ಗಾಯಕ್ ಗೀತಕಾರ್ ಔರ್ ಸಂಗೀತಕಾರ್ ಉನ್ಹೇ ಭಿ ಖೂಬ್ ಮಜಾ ಆನೆ ಲಗಾ ಔರ್ ಗೀತ್ ಕಿ ಶಕಲ್ ಬದಲ್ತೆ ಬದಲ್ತೆ ಐಸಿ ಹೋ ಗಯಿ ದೋಸ್ತೋ ಸಂಗೀತಕಾರ್ ರಾಹುಲ್ ದೇವ್ ಬರ್ಮನ್ ನೆ ಮಹಮೂದ್ ಸಾಹಬ್ ಕೆ ಸಾಥ್ ಫಿಲ್ಮ್ ಭೂತ್ ಬಂಗ್ಲಾ ಮೇ ಅಭಿನಯ ಭಿ ಕಿಯಾ ಹೈ ಜಿ ಹಾಂ ಸುನ್ತೆ ಹೈ ಇಸೇ ಫಿಲ್ಮ್ ಕಾ ಯೇ ಗಾನಾ ಸಂಗೀತ ಹೈ ರಾಹುಲ್ ದೇವ್ ಬರ್ಮನ್ ಸಾಹಬ್ ಕಾ
2: ಸುನೋ ಅರೆ ಪಹಲೆ ತಾಲಿಯಾ ತೋ ಬಜಾ ಆಜ ರಾತ್ ಕಾ ಮೈ ಆಖರಿ ಗಾನಾ ಗಾ ರಹಾ ಹೂಂ ಔರ್ ಗಾನೆ ಮೇ ಯೇ ಕಹನಾ ಚಾಹತಾ ಹೂಂ ಕಿ ದುನಿಯಾ ಮೇ ಖುಷ್ ರಹನಾ ಹೋ ತೋ ಮಾನೋ ಮೇರಿ ಬಾತ್।